ni da so asa e wo bre mu obi aso ntume mawa e ka chi o sese nyame a o som no na ye Israel nyankopon obeji o nyame beji o